ಚಿಗುರು ಎಕ್ಕ ವಚನ ಗಲಪದ ಸತಿಯ ಗಾನೆ ಮೊದಲಿನ್ ತ್ಯಾಗಿದಿ ನನ್ನ ಮೇ ಪಟಾಂಗಾನೆ ಅಕುರೆನ್ ಅಕುರೆ.

0: ಬೆಲ್ಲಿ ಕೊಂದೆ ವೇದನಾದ ಆರ್ಥರೈಟಿಸ್ ಸಂಧಿ ವೇದನಾ ಹೋ ಮಾಂಸಪೇಶಿ ವೇದನಾದ ಲೋಕ ಬೌದ್ಧ ಚಿಕಿತ್ಸೆಗೆ ದಿನ ವಿನುವಿನ್ ಆಕ್ಟಿವ್ ಪ್ಲಸ್ ವಿದಿನ್ ಸೆಪ್ಟೆಂಬರ್ 8 9 ಸಹ 10 ತೆದಿನ ನೊಮಿನೇ ರೋಗ ಪರೀಕ್ಷಾವಕ್ ಅದು ಮಮ ತಾಂಡ ಬಿಂದು ಐ 74 22 17 877 ಹೋ ಬಿಂದು ಐ 77 511 39 18 ಆಕ್ಟಿವ್ ಪ್ಲಸ್ ಒಬೇ ಸೂಯ ವಿನುವಿನ್
1: ಸಿಡಿಪಿ ಸ್ಥಾವರ ತನ್ಪತು ವೆತಿನ್ 15% ದಕ್ವಾ ಅಸಮ ಸಮ ಪೋಲಿ ಅನುಪಾತ ಬೆಡಿ ವಿಸ್ತರ ಸಂದಹ ಬಿಂದು ಐ 111 388 388 ಅಮತಾಂಡ ನಾಯಶ್ವೇರಿ ಕತ ಕೆರಿಮ ಬಿಬಿಬಿ ಎಲ್ ಕೆ ಔಟ್ಲುಕ್ ಸ್ಟೇಬಲ್ ಫಿಚ್ ರೇಟಿಂಗ್ ಲಂಕಾ ಲಿಮಿಟೆಡ್ ಶ್ರೀ ಲಂಕಾ ಮಹಾಬ್ಯಾಂಕ್ ಅವಸರ ಲಾಭ ಬಲಪತ್ರ ಲಾಭಿ ಮುದಲ್ ಸಮಾಗಮಕ್ಕೆ
2: ಬಾಕ್ಸ್ ಬಾರ್ ನಮ್ ವಿಲಂದ ಪಲೇ ಹರಿ ಹರಿಯತ್ ಏತ್ ನಿಯಮ ಬರದಿಯನ ಬಾಕ್ಸ್ ಬಾರ್ ಎಕ ಗನ್ನ ಹೊನಮ ಕ್ರಮೆ ಬಾರ್ ಎಕ ಕಿರಳ ಬಲನೆಕ್ ಮೆಲ್ವಾ ಬಾಕ್ಸ್ ಬಾರ್ ವಲ ನಮ ಗನಕನ ಮಿಮ್ಮ ಗಹಲ ತಿಯನ ನಿಸಾ ವಿಶ್ವಾಸೇನ್ ಗನ್ನ ಪುಲ್ವಾ ರವಟ್ಟನ್ನದ್ ಬೆ
3: ಮೆಲ್ವಾ ಎಕ ಲಂಕಾವೆ ಎಕ ಅಪೇ ಎಕ ಕಿರನ್ನ ಓನ ನೆತಿ ಎಕ
0: ವಿಷನ್ ಕೆ ನವತಮ ಶಾಖಾವ ಅಂಬಲಗೊಡ ಮೆಡಿಹೆಲ್ ರೋಹಲ್ ಪರಿಶ್ರಯದಿ ಸೆಪ್ಟೆಂಬರ್ 9 ದಿನ ಸಿಟ ಪಾರಿಭೋಗಿಕ ಉಪವೆನುವೆನ್ ವಿವೃತ್ತಾಯಿ ಒಬ್ಬಟ ಅವಶ್ಯ ಗುಣಾತ್ಮಕ ಅಕ್ಷಿ ಸೇವಾವನ್ ಸಮಗೇನ್ ಉಸಸ್ಮ ತತ್ವೇ ಎಸ್ ಕನ್ನಾಡಿ ಔ ಕನ್ನಾಡಿ ಸಿವಿಕಾಶ ಮಿಲತಿ ಗನಿಮಟ ಪೆಮಿನೆನ್ನ ಮೆಡಿಹೆಲ್ ರೋಹಲ್ ಗಾಲುಪಾರ ಅಂಬಲಂಗೊಡ ಅಮತಾನ್ನ ಬಿಂದು ಐ 74 15 18
4: වැඩියෙන් දෙනවනම් ඇයි අඩුවෙන් ගන්නෙ ඔබේ ස්ථාවර සහ ඉතුරුම් තැන්පත් සඳහා වැඩිම ආරක්ෂාවක් වැඩිම වටිනාකමක් ලබා දෙන ස්ථාවර සහ විශ්වසනීයම විසඳුම සම්පත් බැංකුවයි වැඩි පරිස්සමයි ඉහළ පොලියයි දෙකම දෙන සම්පත් බැංකුවේ තැන්පතුවක් ඔබත් අදම ආරම්භ කරන්න සම්පත් බැංකුව හෙට දින එළිය කරයි
5: වාර්තා පිට වාර්තා තබන කෝටි 8 NLB තනඩි තහනේ නුතරයි රුපියල් කෝටි 13.97 ඉක්ම වූ දැවන්ත සුපිරිතයාග ලබා දෙමින් රටේ සංවර්ධනයේ දැවන්ත ශක්තියක් වෙමින් ඔබත් දිනවා රටත් දිනවන ජාතිය මහතන සම්පත තනනි තහනේ විලදීගෙන ඔබත් කෝටිපතියෙකු වන්.
6: ඇයි ෂුගර් කියලා මූණෙල්ලගෙන සෙවන කළ මතුමේහ හරිනී කැප්සූල් අරගෙන සතුටින් ඉන්න. අපේ වෙතකම අපේ උරුමය 40 වසරක අභිමානය සෙවන කළ ආයුර්වේද 0.47 31 30 ಸುನಾಯ 540

ಕಾಕನಾಥ ವೂ ಅಪ ತಥಾಗತ ಸಮ್ಮಾಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿ ವಂದನಾವಹ ಏಕಾತ್ಮಿಕ ವೆಮು.

0: business trending ಅಂತ ಮಾರ್ಗವೆಂಡ
1: ಮಾರಾಂತಿಕ ಡೆಂಗು ಮಧುರವಾಗಿ ಆರಕ್ಷಾವಟ ಪೆಂಗಿರಿ ಅಡಂಗು ಸಿದ್ಧಾಲೇಪ ಮೊಸವೇ ಸ್ಪ್ರೇ ಸಿಯಟ ಸಿಯಕ್ ಸ್ವಾಭಾವಿಕಾಯಿ ಸಮಟ ಹಿತಕರಾಯಿ ಸಿದ್ಧಾಲೇಪ ಮೊಸವೇ ಸ್ಪ್ರೇ ಮಧುರವಾನ್ ಪಲವಾಹರಣ ವಿಶೇಷಜ್ಞ
2: ಬುದ್ಧಗಯಾವೇದಿ ಒಬೇ ದೋತಿನ್ ಸಕಸ್ಕರಣ ಕಿರಿಯಾಹಾರ ಪಿನ್ಕಂ ಸಹ ದಾನಶೀಲ ಭಾವನಾ ಪುರನ್ನಟ ಸುದುಸುಮ ತನ ಟ್ರಾವೆಲ್ ನೆತ್ ಪಿಟತ್ವೀಮ ಆಗೋಸ್ತು ಸಿಟ ಡಿಸೆಂಬರ್ ಅಮತನ್ನ ಬಿಂದು ಐಕೈ ಕೈ ದೆಕೈ ಅಟಸೇ ಹೆಟತುನೆ ತುನ್ಸೇ ಹೆಟತುನ ಬಿಂದು ಐ ಹೆತ್ತೆ ಹಯೈ ಹತ್ಸೇ ದಹಸೇ ತಿಸ್ಸಟೈ ಹೆತ್ತೆ ದೆಕ